ತಾಯಿ ನಾನಕಲ್ಲಿ ಕೈ ಮಂಗಿಯ ಔತ ಗಿಣಿಯಿಂದ ಜಾಯಿ ಮಹಲ್ಲಾ ಪಹಲಾ ಪೌ ಪುಯಿ ಪವಿತ್ರ ಪಾಣಿ ಸತ್ ಸಂತೋಖ ಬಲೇದ ಹಲ ಹಲೇ ಮೀ ಹಾಲೀ ಚೇತ ಚೇತಾವತ್ತರ ವಕ್ತ ಸಂಯೋಗ ನಾವು ಬೀಜ ಬಕ್ಷೀಸ ಬೋಹಲ